ಮತಂಗ್ದ ಥಬಾತೊನ್ ಟು ಫಿಲ್ಮ್ ಅಸಿ ಮಾಕ್ಪಿಗನಿ ಥಬಾತೊನ್ ಫಿಲ್ಮ್ ಅಸಿದಗಿ ಚಿತ್ರ ಮದಿ ಸೋರಿ ಸಂಜಮ್ ಅನಿಪುನ ಸಕ್ಮಿನಬ ಕುಮುದಿನಿ ಮೊಯರಾಂಗ್ ಥೇಮ್ನ ಸೈರಿಂಗ್ಬ ಸೋರಿ ಸಂಜಮ್ನ ಸೈರಾಂಗ್ ಬೈ ಸೇಖನ್ಬಿರಕ್ಬ ಎಸ್ ಎಂ ಎಸ್ ಅಮಮುಕ್ ಲೋಕಚರಿ ಇಸೇ ಇಸಿಗಿದಮಗ್ ಎಸ್ ಎಂ ಎಸ್ ಥಾಬಿರಕ್ಲಿಬ ಮಿಯುಯಿನ 27 ಸೆಕ್ಟರ್ ಎ ಆರ್ ಡಗಿ ಮೊಮ್ಮೊನ್.

ತಾವಿರುವ ಸಿ ಮೇಘಶ್ಚಾಮ ಓಂ ದಸ್ಮಿಕ್ ಮಂಗಾದ ಸಂದೊಕ್ಚರಿಬ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯ್ ಚನಲ್ ದಿಗಿನಿ ಹೌಸಿಕ್ ತಾವಿರುವ ಸಿಂಗಿದಮಗ್ ಲಾಂಥೋಕ್ಚರಿ ಗೀತ್ ಗೀತ್ ಖುಡೋಲ್ಗೆ ಅಹನ್ಬದ ತಾಬಿರಸಿ ನಿಕಿತಾ ಗಾಂಧಿ ಅಮದಿ ಅರಿಜಿತ್ ಸಿಂಗ್ ಅದಿಪುನ ಸಗ್ಮಿನಬ ಗೀತಮಾ

ಅದಾ ಲಗ್ನರುಗೆ ನಸೀದಿ ಸಣರುಗೆ ಕುಂಬೈದು ಲಗ್ನರುಗೆ ನಸೀದಿ ಸಣರುಗಿ ಸಣರುಗಿ ದ ವೈರಂ ನುಂಗ್ ಸೀಸಿ ಕಂಗಲ್ಲುಗೆ ಇತಿ ಕುಂ ನುಮಿ.

ಕಾವಿರಿ ಸುರ್ಮಲ. ಗಸಿಗೆ ಸುರ್ಮಲಾದ ಲೌಕಚ್ಚಕಿಬ ಸೇಸಕ್ಪಸಿಂಗ್ ಅಮದಿ ಸೇರಿಂಗ್ಬಸಿಂಗ್ದಿ ಮತಂಗ್ ಸಿತ್ನ ಅಹಾನ್ ಬೇಸೈಗಿ ಸೇಸಕ್ಪ ಥಿಯಾಮ್ ಚಾವ್ಬ ಸೇರಿಂಗ್ಬ ಥಾಂಗ್ಜಮ್ ಕೋರ ಅನಿಸು ಬೈಸೈಗಿ ಸೇಸಕ್ಪ ಬಿ ವಿದ್ಯಾಪತಿ ಶರ್ಮಾ ಸೇರಿಂಗ್ಬ ಬಿ ಜಯಂತಕುಮಾರ್ ಶರ್ಮಾ ಅಹೋಮ್ ಸುಬೈಸೈದ ನೋಮಾಯ್ಥೇಮ್ ಪಹಾರಿ ಸೈರಿಂಗ್ಬ ನಬಕುಮಾರ್ ಅಂಗೋಮ್ ಮರಿ ಸುಬೈಸೈಗಿ ಸೇಸಕ್ಪ ಮೊಯರಾಂಗ್ಥೇಮ್ ತಿಕೇನ್ ಸೈರಿಂಗ್ಬ ಚಾಂದಮ್ ಶ್ಯಾಮಚರಣ್ ಮಂಗಾಸುಬ ಅರುವ ಇಸೈಗಿ ಸೇಸಕ್ಪ ಥಿಂಗ್ಬೈಜಮ್ ಬಿಪಿನ್ ಚಂದ್ರ ಸೈರಿಂಗ್ಬ ಲೈಶ್ರಮ್ ಕುಮಾರ್ ಸಿಂಗ್ ಖೊಮಜಿನ್ಬ ಅಮದಿ ಥೌರಮ್ ಲಾಂಥೋಪಿಕಿಬ ಆರ್ ಕೆ ಮಾಸ್ಟರ್ ಬೋಯ್ ಥೌರಮ್ ಪುಥೋಕ್ಪ ಹೆಕ್ರುಜಮ್ ದೇವೇಂದ್ರ.

0: ನಹಾರೋಲ್ಗೆ ಖೊಂಚೆಯಲ್ ತಾವಿರಿ ಪುಮ್ನಮಕ್ಪು ಅದೊಮ್ಗೆ ಮರೋಪ್ ಗಾಯತ್ರಿ ಸರಾಂಗ್ ಥೇಮ್ ಅಮದಿ
1: ಹಿಜಂ ಚಿತರಂಜನ್ನ ತರಂ ನೋಕ್ಷರಿ ಖುರುಂಚರಿ
0: ಗಸಿಗೆ ಥೌರಂತಾ ಪುಸರಕ್ಲಿ ಮತಂ ಮತಂಗೆ ಮರೋಪ್ ಸಿಂಗ್ನ ತಾವಿರಕ್ಪ ಚಿಥಿ ಸಿಂಗಿ ಚಿಥಿ ಪಾವುಕುಂ
1: ಗಾಯತ್ರಿ ಸಲ್ಲಿ ಥಾಮನಿಸಿದೆದ ಅಕ್ಕೊಯ್ಗಿ ನಹಾರೋಲ್ಗೆ ಖೊಂಚೆಲ್ಗೆ ಥೌರಂಸಿಂಗ್ಸಿದ ತೊಂಗಾನ್ ತೊಂಗಾನ್ವ ಅಹೋಂಗ್ಬ ಥೌರಂಗಿ ಮಚ್ಚದ ಅಮಕಕ್ ಥೌರಂ ತಾವಿರಿಬ ಮರುಪ್ಸಿಂಗ್ ಮಫಂದ ಯರುಳಂಗನಿ ಖಂಜೆ
0: ಅಸಿಂಗ್ಬ ಮಕ್ನಿ ಅನೌಬ ಥೌರಂ ಕಯಾ ತಾಬ ಫಂಗ್ಬಿಬ ತನ್ನತನ ಅನೌ ಅನೌಬ ಖೊಂಜೆಲ್ ಕಯಾ ತಾಬ ಫಂಗ್ಬಗಿ ನುಂಗಾಯ್ಬ ಸುದುಮಕ್ ಲೈಬಿರಂಗದ್ರಾ ಹೈನ ಖಂಜೆ ಅಯ್ಕೊಯ್ಗಿ ಹಂತಕ್ ಅನೌಬ ಥೌಮಿ ಖರ ಅಮುಕ್ ಲೌಕ್ಷಿಂಜದುನ ಹಾನ ಲೈಜರಿಬ ಮರುಪ್ ಅಯ್ಕೊಯ್ದಗಿ ಹೇನ ನುಂಗಾಯ್ಬ ಥೌರಂ ಕಯಾ ಲಾಂಥೋಕ್ನಬಗಿದಮಕ್ ಅಹೇನ್ಬ ಮರುಪ್ಸಿಂಗ್ ಲಾಕ್ಲಿ ಹೈರಿಬ ನುಂಗಾಯ್ಬ ಪಾವ್ಸಿಸು ತಾಬಿರಿಬ ಮರುಪ್ಸಿಂಗ್ದ ಅಹಾನ್ಬದ ಪಾವ್ದಂಜರಿ
1: ಫುಗಾಯಿನ ಸಾಟ್ಪ ಲೈಕೋಲ್ ಅಮಗ ಪಂಖಕ್ವರಿಬ ಆಕಾಶವಾಣಿ ಇಂಫಾಲ್ಗೆ ನಹರುಳ್ಗೆ ಖೊಂಜಲ್ಗೆ ಥೊರಂಸಿ ನೌನ ಚನಗ್ಲಿಬ ಮರುಪ್ಸಿಂಗ್ಸಿಗ ಲೋನನ ಥೊರಂಸಿಂಗ್ಸಿ ಸಂದೋಪ ತಾರಗದಿ ಹೇನ ಮಪುಂಗ್ ಫಾಬ ನಿಂಥಿಜರಬ ಆಕಾಶವಾಣಿ ಇಂಫಾಲ್ ಹೇವುದು ಒಯ್ರಗನಿ ಹೇವ ಹುಂಸಿಮಸು ಥಂಜನಿಂಗಿ ಗಾಯತ್ರಿ
0: ಅಚುಂಬಮಗ್ನಿ ಲೈಖಲ್ ಸುನ್ನ ಸಾಟ್ಪ ಲೈಕೋಲ್ ಹೈಬಸಿದವು ಪುಂನಮಕ್ಕಿ ಪುಕ್ನಿಂಗ್ ಚಿಂಗ್ಸಿನ್ಫಮ್ ಒಯ್ರಿಬನಿ ಹೈವ ವಾಫಂಸಿ ಥಂಜಗೆ ಅದೊ ಚಿತ್ತರಂಜನ್ ಗಸಿಗೆ ಚಲ್ಲಿಬ ಥಾ ಅಸಿಗೆ ಒಯ್ನದಿ ಕರಿ ಕರಂಬ ಮರುಪ್ಸಿಂಗ್ನ ಕರಂ ಕರಂಬ ಚಿಠಿಗದಿ ಥಾಬಿರಪ್ಪ
1: ಅಹಂಬ ಲೌಕಚರಿ ಚಿಠಿ ಸಿಮಕ್ ಮರು ಹವೈಬಂ ಇಬೋ ಚೌಬ ನಂಬೋಲ್ ಫೊಯ್ಜಿಂಗ್ ಚಿಂಗ್ನಿಂಗ್ನ ಥಾಬಿರಪ್ಪ ಚಿಠಿನಿ
0: ಅಹಾನ್ಬ ಲೌಕಟ್ಪಿರಕ್ಲಿಬ ಚಿಠಿ ಸಿಮಕ್ ಪನ್ಬಿಕ್ರಿಬ ಮರು ಹವೈಬಂ ಇಬೋ ಚೌಬ ಅಯ್ಕೊಯ್ಗೆ ನಹಾರೋಲ್ಗೆ ಖೊಂಜೆಲ್ಗೆ ಥೌರಂಗೆ ಒಯ್ನದಿ ಹೇಗ್ ಚಿಥವದ ಅವಾಡ್ಪ ಅಮ ಲೈರಗದವ ಮರು ಅಮನಿ ಹಾಯ್ನ ಅಹಾನ್ಬದ ಥಂಜಗೆ ಮರುಪ್ಗೆ ಚಿಠಿ ಅಹಾನ್ಬದ ಲೌಕಚಬ ಫಂಗ್ಬ ನುಂಗಾಯ್ಬ ಪೊಕ್ಚೆ ಅಮದಿ ಮರುಪು ತರಾಮ್ ನೋಕ್ಚರಿ
1: ಚಿಠಿಗೆ ವಾರೋಲ್ದ ಸುಮ್ನ ಥಂಬಿರಕ್ಲಿ ನಹರುಲ್ಗಿ ಖೊಂಜೆಲ್ಗಿ ಚಿಠಿ ಪಾವುಖುಂ ಪುಬಿರಿಬ ಮರುಪ್ ಅನಿಬು ಥಗಟ್ಪ ವಾಹಿ ಅಮತಂಗ್ ಥಂಜಗಿ ಹೈನ ಥಂಬಿ

0: lan thok chi kiwa thorom ma bu pen bi haina phongdok birak pasi de gi gena nungai bdi kari de gi lawruni madumak na lengshin bi kiwa guest doctor furailat pam jaya lakshmi amadi thorom lan thok bi kiwa marup rahul hidang dasu suksoi choi dena paudam jage aduga ekhoina english talk haina khoi gi thorom sing gi manung da ama hapchari masi gi manung chana lan thok chi kiwa thorom ni masi dai sida ekhoi gi literature hai basi mak ta bu chitaranjan literature na thing da balaiti madumak na ekhoigi north east haiba lamdam saruk asisu bharat ki oina thoidok hendok pali literature gi lam sida khudol achoba tam duna lakpa makha oibani na masigi matang da su henna phajaba wafam kya puthok tuna naina jakhiwa thoram adubu tabi hobda nungai phongdok pirakpa marupu haini ngali tana thagachari makha tarakpa chithi gi warol da kari phongdok pirakli ba
1: makha tarakpa marup ibo chobagi chithi gi warol da sunna thamirakli madudi ಹೌಕಿಬ ಮೇಗಿ ತಾಂಗ್ ಮಾಪನ್ಗಿ ನುಮಿದಾಂಗ್ ವೈರಂ ಪುಂಗ್ ತರುಕ್ ಮಿನ ತರ ತಾರಪು ಮತಂದ ಸಂದೋಪಿಕಿಬ ನಹರುಲ್ಗಿ ಖೊಂಜಿಲ್ಗಿ ಥೊರಂಗಿ ಮನುಂಗ್ ಚಲಿಬ ಲೈಕೋಲ್ಗಿ ಲೈರಾಂಗ್ ಕೌಬ ಥೊರಮಸಿದ ಎನ್ ಜಿ ಸಾಂಗ್ಥೊನ್ಬ ನಿಯುಮೈ ಲಿಯಾಂಗ್ ಮೈ ಅಮಸುಂಗ್ ಡೆಲಿವರ್ ಯಾಮ್ರೊಯ್ ಇನ್ಪುಯಿಗ ಉನೆಜರ್ಗ ವರಿವತೈ ಸನಬಗಿ ಥೊರಂ ಸಂದೋಪಿಕಿಬ ತಾಬದ ನುಂಗಾಯ್ಬ ಫೌಜಕಿಬಗ ಲೈನನ ಥೊರಂ ಲಾಂಥುಪಿಕಿಬಿ ಲೊರಿಂದ ಯುಮ್ನಾಂಬು ಥಗಚಬ ಫೊಂಡುಕ್ ಸೆರಿ ಹೈನ ಅನಿಸುಬ ತಾಂಗಕ್ತ ಥಂಬಿರಲಿ
0: ಯಾಮ್ ನಮಕ್ ನುಂಗಾಯ್ ಚೈ ಥಗತ್ ಪಗಿ ವಾರೋಲ್ ಗಾಕ್ತನಿ ಮಥಂ ಮಥಂ ಥಂಬಿರಕ್ಲಿಬ ಅದುಮಕ್ ಪೋ ಚಿತರಂಜನ್ ಮಣಿಪುರ್ ಹೈರಿಬ ಅಯ್ಕೊಯ್ಗಿ ನುಂಶಿಖ್ರಬ ಇಮಾಲಯ ಪಾಗಸಿ ತೊಂಗಾನ್ ತೊಂಗಾನ್ಬ ಫುರುಪ್ ಕಯಾನ ಖುಂದಾಮಿನವ ಲಂದಮ್ ಅಮ ಒಯ್ಬನಿನ ಲೈಂಬಿರಿಬ ಫುರುಪ್ ಸಿಂಗ್ ಸಿಗಿ ಮರುಪ್ ಸಿಂಗ ಉನಜಬ ಥೌರಂನಿ ಲೈಕೋಲ್ಗಿ ಲೈರಾಂಗ್ ಹೈನ ಥಾ ಖುದಿಂಗಿ ಅಯ್ಕೊಯ್ಗಿ ನಹಾರೋಲ್ಗಿ ಖೊಂಜಿಲ್ಗಿ ಥೌರಂದ ಥಂಜರಿಬ ಅಸಿ
1: ಅಸುಂಬನಿ
0: ಮಸಿದ ಲೋಖಚರಿಬ ಫುರುಪ್ ಅನಿ ಲೋರಿಂದಾನ ಲೋಖತ್ ಪಿಕಿಬಸಿ ಲಿಯಾಂಗ್ ಮೈ ಫುರುಪ್ ಅಮದಿ ಇನ್ಪುಯ್ ಫುರುಪ್ ಕಿ ಮರುಪ್ ಅನಿನಿ ಮಸಿಗ ಉನ್ನದನ ವರಿ ಸಾನಕಿಬಸಿದ ನುಂಗಾಯ್ಬ ಪೆಂದಿಬ ಪೌಪಿಬಗಿ ವಾರೋಲ್ ದುನಿ ಥಂಬಿರಕ್ಲಿಸಿ ತಾವದ ಅದಕ್ಕಿ ಮತಿಕ್ ನುಂಗಾಯ್ಜಬ ಅಯ್ಕೊಯ್ಗಿ ಮರುಪ್ ಲೋರಿಂದಾನ ತಾರಗಸು ಯಾಮ್ನ ಹರೌಜಗದವ ಮಪಾವ್ ಅಮನಿ ಹೈನ ಥಂಜಗೆ ಲೆಂಗ್ಶಿನ್ ಬಿಕಿಬ ಗೆಸ್ ಅನಿ ಅಮದಿ ಥೌರಂ ಲಾಂತೋಕ್ ಪಿಕಿಬಿ ಅಯ್ಕೊಯ್ಗಿ ಮರುಪ್ ಲೋರಿಂದಾ ಯುಮ್ನಾಮ್ದಸು ಸುಕ್ಸೋಯ್ ಸೋಯ್ದನ ಪೌದಂ ಜಗಿ ಹೈನ ಥಂಜರಿ
1: ಮಖಾ ತಾರಕ್ಪ ಮರುಕಿ ಸಿಟಿಗಿ ವಾರೋಲ್ ದಸುನ ಥಂಬಿರಕ್ಲಿ ಹೌಕಿಬ ಮೇಗಿ ತಾರಿಕ್ ತರಾಮ ಥೈಗಿ ಅಯುಕ್ಕಿ ಪುಂಗ್ ನಿಪಾನ್ ತಾಬ ಮತಂದ ನಹರುಲ್ಗಿ ಖೊಂಜಿಲ್ಗಿ ಥೊರಂದ ಸಂದೋಪಿಕಿಬ ಮತಂಗಿ ಇ ಪಾವ್ ಹೈವ ಥೊರಂ ಅಸಿದ ಇವೆಮ್ ಹಲ್ ಐ ಎ ಎಸ್ ಕಿ ಫೆಕಲ್ಟಿ ಒಯ್ನ ಲೈವಿರಿವ ಗುನಿಧರ್ ಯಂಗ್ಖೋಮ್ ನದನ ವರಿ ಸನಕಿಬಗಿ ಥೊರಂ ತಾಜವದ ನುಂಗೈವ ಫೌಜಕಿ ವರಿವತೈ ಸನಬಗಿ ಥೊರಂ ಅದು ಲಾಂಥೋಪಿಕಿಬ ರಹುಲ್ ಹಿದಂಗ್ ಬುಸು ಥಗಚವ ಫುನುಕ್ಸೈ ಹೈನ ಮರುಪ್ನ ಥಂಬಿರಕ್ಪಗಲೇನ ಮರುಪ್ಕಿ ಫಜರವ ಸ್ಥಿತಿ ಮತಾಂಗ್ ಅಸಿದ ಚೆಕೈ ಥಂಬಿರಲಿ
0: ಚಿತ್ತರಂಜನ್ ಹೌದು ಹೈಜಕಿಬದುನಿ ಅಯ್ಕೊಯ್ಗಿ ನಹಾರೋಲ್ಗಿ ಖೊಂಜಿಲ್ಗಿ ಒಯ್ನದಿ ಅದಕ್ಕಿ ಮತ್ತಿ ಅಚಿಯತ್ಪ ಮರುಪ್ ಒಯ್ರವನಿ ಹವೈಬಂ ಇವೋಚೌಬಸಿ ಥೌರಂ ಸಿಂಗ್ ಸಿಬು ಮಮುತ್ ತಾನ ಅದಕ್ಕಿ ಮತ್ತಿ ಫಸನ ತಾವಿ ಹೌವಿ ಹೈಬಸಿಮಗ್ ಇಬಿರಕ್ಲಿಬ ಚಿಠಿ ಮಇ ಅಮದಿ ತೊಂಗಾನ್ ತೊಂಗಾನ್ಬ ಥೌರಂ ಸಿಂಗ್ ಲೆಂಗ್ಸಿನ್ ಬಿಕಿಬ ಗೇಸ್ ಅಮದಿ ಥೌರಂ ಲಾಂಥೋಪಿಕಿಬ ಮರುಪ್ ಸಿಂಗ್ ಅಮತ್ತ ಸೋಯ್ದನ ಇಬಿರಕ್ಪ ಸಿದಗಿಸು ಖಂಬದುಮ ಗಮ್ಜೈ ಹೈಜರಿಬ ಅಸುಮ್ನ ಥಂಬಿರಕ್ಲಿಬ ಚಿಠಿಗಿ ವಾರೋಲ್ ಸಿಂಗ್ ಅಸಿಗಿ ಮನುಂಗ್ದ ಅಯ್ಕೊಯ್ನ ಮತಂ ಮತಂಗಿ ಇ ಪಾವ್ ಹೈನ ಥಂಜರಿಬ ಕರೆಂಟ್ ಅಫೇರ್ಸ್ ನಹಾಸಿಂಗಿದಿ ಹೌಜಿಕಿ ಮತಂದ ಚಿತ್ತರಂಜನ್ ಪರೀಕ್ಷಾ ಚಾಂಗಿಂಗ್ ಅಮತವು ಥಾರವಸು ಯಾವುದವ ಯಾದ್ರವ ಲಂ ಅಮ್ಮನಿನ ನಹಾರೋಲ್ಗಿ ಖೊಂಜಿಲ್ ಒಯ್ಜಬನಿನ ನಹಾಸಿಂಗ್ನ ಹೊತ್ನಜಬದ ಖಚಿಕ್ತಸು ಮತಿಂಗ್ ಪಾಂಗ್ಲವದಿ ಹೈನ ಹಾಪ್ಚಕಿಬ ಥೌರಂ ಅಮ್ಮನಿ ಥೌರಂ ಅಸಿ ತಾವಿದುನ ಲೆಂಗ್ಶಿನ್ ಬಿಕಿಬ ಗೇಸ್ ಓಜಾ ಘುನಿದರ್ ಯೆಂಗ್ಖೋಮ್ ಅಮದಿ ಥೌರಂ ಲಾಂತೋಕ್ ಪಿಕಿಬ ಅಯ್ಕೊಯ್ಗಿ ಮರುಪ್ ರಾಹುಲ್ ಬಸು ಥಗಬ ಫೊಂಗ್ದೋಕ್ ಪಿರಕ್ಪ ಅದಕ್ಕಿ ಮತಿಕ್ ಅಪೇನ್ಮ ನುಂಗಾಯ್ಬ ಫೊಂಗ್ದೋಕ್ಚರಿ ಥೌರಂ ಲಾಂಥೋಪಿಕಿಬ ಮರುಪ್ ಅಮದಿ ಗೆಸ್ಟ್ಸು ಸುಕ್ಸೋಯ್ ಸೋಯ್ದನ್ನ ಅಯ್ಕೊಯ್ ಪಾವ್ದಂಜಗಿ ಅದುಗಾ ಮತಾಂಗ್ ಅಸಿದ ಚಿಠಿ ಲೋಯ್ಶನ್ಬಿರ ಇ ಹೈರವನಿನ ಮರುಪ್ ಮಥಂಗಿ ಲಾಕದೌರಿಬ ಥಾಗಿ ಅಸಿಗಿ ಚಿಠಿಗಿ ಚಿಠಿ ಪಾವ್ಕೊಮ್ದಸು ಲೇಪ್ತನ ಚಿಠಿ ಬಿರಉ ಮರುಪ್ ಚಿತ್ತರಂಜನ್ ಅಮದಿ ಗಾಯತ್ರಿ ಸರಾಂಗ್ ಥೇಮ್ ಅಯ್ಕೊಯ್ ಅನಿನ ಗಾಯ್ಜರಂಗೆ ಹೈನ ಥಂಜರಿ ಮಖಾ ತಾವ ಚಿಠಿ ಇಸಿದಿ ಐನ ಅಮುಕ್ ಪಾಥೋಕ್ಚರಕ್ಲಗ ಮರುಪ್ ಚಿತ್ತರಂಜನ ಪಾವ್ಕೊಮ್ ಪಿಬಿಬ ತಾರೆ
1: ಕರಂಬ ಕನಾಂಗಿ ಚಿಠಿಬು ಒರಿಗವ ತಾಜನಿಂಗೆ ಪಾಥೋಕ್ಪಿರೋ ಗಾಯತ್ರಿ
0: ಮಥಂಗ್ ಲೋಕಚರಿಬ ಚಿಠಿ ಎಸ್ಸಿನ ಅಯ್ಕೊಯ್ಗಿ ಮರು ಮಯಾಂಗ್ ಇಂಫಾಲ್ದಗಿ ಖೇತ್ರಿ ಮಯೂಮ್ ತೊಮ್ಥಿನ್ ಗಾನ್ಬನ ಥಾವಿರಕ್ಪ ಚಿಠಿನಿ
1: ಮಯಾಂಗ್ ಇಂಫಾಲ್ಗಿ ಮರುಪ್ ತೊಮ್ಥಿನ್ ಗಾನ್ಬ ನಸಿಗಿ ಚಿಠಿ ಪಾವ್ಕುಂಗಿ ಥರಮ್ ಅಸಿದ ಅದುಂಬು ತರಾಮ್ ನೋಕ್ಸರಿ ಕರಿಕರಂಬ ಚಿಠಿಗಿ ವಾರುಲ್ ಇವಿರಕ್ಲಿಬ ತಾಸಿ ಗಾಯತ್ರಿ
0: ಮರುಪ್ಗೆ ಅಹಾನ್ಬ ಚಿಠಿಗಿ ವಾರೋಲ್ದ ಅಶ್ರಮ್ನ ಥಂಬಿರಕ್ಲಿ ಮರುಪ್ ಅನಿಬು ಖುರುಂಜರಿ ಹೈನ ಹೌಬಿರೆ
1: ಮರುಪ್ ಉಸುಂಗ್ ಅಸಿಗಿ ಥರಮ್ ಅಸಿಬು ಲಾಂಥೋಕ್ಸರಿ ಬೈ ಹಿಜಮ್ ಚಿತ್ತರಂಜನ್ ಅಮದಿ ಗಾಯತ್ರಿ ಸರಾಂಗ್ ಥೇಮ್ನ ಲೈಜರಿ ಮಫಮ್ ಅಸಿದಗಿ ಖುರುಂಜರಿ ಹೇವಫಮ್ ಥಂಜಗಿ
0: ಇಂಗಾ ಥಾದ ನೋಂಗ್ ಚುರಕ್ತ್ರವಶು ಯಾಕ್ಲವ ನುಂಶಾಗಿ ಮೈಶಾಲಗ್ದ ನಹಾರೋಲ್ಗಿ ಖೊಂಜಿಯಲ್ನ ಅತಾವಶಿಂಗ್ಬು ಪೊಥಾಹನ್ಬಿರಿ ಹೈನ ಥಂಬಿರೆ
1: ಕಯಾದ ಫಜಕ್ರವ ವಾಹಿನು ಅದುಗ ಲೈನ ಮರುಪ್ನ ಥಂಬಿರಕ್ಲಿಬ ನಹಾರೋಲ್ಗಿ ಖೊಂಜಿಯಲ್ ಕೌಬ ಥೊರಮಸ್ತೆ ದಸರು ಯಾವ ಫಂಗ್

0: ꯈꯨꯡꯒꯪꯒꯤ ꯊꯧꯔꯝ ꯁꯟꯗꯣꯛꯆꯕ ꯉꯁꯤꯒꯤꯗꯤ ꯃꯇꯥꯡ ꯑꯁꯤꯗ ꯂꯣꯏꯖꯔꯦ. ꯑꯗꯣꯝꯅ ꯊꯧꯔꯝ ꯇꯥꯕꯤꯔꯤꯕ ꯑꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯅꯤ. ꯆꯠꯊꯖꯔꯤꯕ ꯊꯧꯔꯝ ꯄꯔꯦꯡ ꯑꯁꯤꯒꯤ ꯅꯨꯃꯤꯗꯥꯡ ꯄꯨꯡ 8:45 ꯀꯪꯂꯥ ꯆꯦꯅꯦꯜꯗ ꯊꯝꯖꯔꯤ ꯆꯌꯣꯜꯁꯤꯗ. ꯊꯧꯔꯝ ꯑꯁꯤꯕꯨ ꯈꯣꯝꯖꯤꯟꯕ ꯑꯃꯗꯤ ꯊꯧꯔꯝ ꯂꯥꯟꯊꯣꯛꯄꯤꯒꯗꯕ ꯁꯪꯂꯥꯛꯄꯝ ꯗꯦꯕꯆꯟꯗ꯭ꯔ ꯁꯔꯃ. ꯅꯨꯃꯤꯗꯥꯡ ꯄꯨꯡ 9 ꯊꯝꯖꯔꯤ ꯔꯦꯗꯤꯑꯣ ꯂꯤꯂꯥ ꯅꯨꯡꯁꯤ ꯂꯩꯄꯨꯜ. ꯍꯥꯏꯔꯤꯕ ꯂꯤꯂꯥ ꯑꯁꯤꯒꯤ ꯑꯍꯥꯟꯕ ꯁꯔꯨꯛ ꯂꯤꯂꯥ ꯁꯥꯟꯅꯕꯤꯒꯗꯕ ꯃꯅꯤꯄꯨꯔꯤ ꯊꯤꯌꯦꯇꯔ ꯑꯦꯀꯥꯗꯃꯤ ꯄꯨꯡ 9:30 ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯁꯥꯍꯤꯇ꯭ꯌꯒꯤ ꯄꯥꯎꯗꯝꯗ ꯇꯥꯍꯟꯖꯒꯅꯤ ꯂꯥꯏꯁ꯭ꯔꯝ ꯁꯃꯔꯦꯟꯗ꯭ꯔꯒꯤ ꯔꯣꯃꯥꯟꯇꯤꯁꯤꯖꯝ ꯑꯃꯁꯨꯡ ꯃꯣꯗꯔꯅꯤꯖꯝꯒꯤ ꯃꯁꯛ ꯍꯥꯏꯕꯁꯤꯒꯤ ꯃꯇꯥꯡꯗ ꯗꯣꯛꯇꯔ ꯅꯟꯗꯣ ꯅꯤꯡꯉꯣꯝꯕꯒ ꯎꯅꯗꯨꯅ ꯋꯥꯔꯤ ꯁꯥꯕ. ꯎꯅꯕꯤꯒꯗꯕ ꯔꯥꯍꯨꯜ ꯍꯤꯗꯪ.
1: ꯑꯦ ꯏꯇꯥꯎ,
2: ꯏꯇꯥꯎ ꯀꯨꯏꯔꯦꯗ ꯎꯅꯈꯤꯗꯕ.
1: ꯍꯣꯏꯅꯦ, ꯀꯨꯏꯔꯦꯗ ꯏꯇꯥꯎ, ꯅꯣꯏ ꯑꯩꯈꯣꯏꯅ ꯎꯅꯈꯤꯗꯕꯁꯦ. ꯀꯔꯝ ꯀꯔꯝ ꯄꯥꯟꯕꯤꯔꯤ?
2: ꯈꯪꯗꯦꯗ ꯏꯇꯥꯎ, ꯇꯧꯔꯤꯁꯦ ꯉꯝꯅ ꯉꯝꯅꯕ ꯍꯥꯏꯗꯨꯅꯤ. ꯏꯇꯥꯎꯅ ꯈꯪꯕꯤꯔꯤꯗꯨꯅꯤ, ꯑꯩꯗꯤ ꯄꯣꯠꯊꯣꯛ ꯄꯨꯊꯣꯛꯄ ꯃꯤꯑꯣꯏꯅꯤꯅ ꯑꯩꯒꯤ ꯄꯣꯠꯊꯣꯛꯁꯤꯡꯁꯦ ꯃꯤꯌꯥꯝꯅ ꯄꯥꯝꯅꯍꯟꯅꯕꯒꯤꯗꯃꯛꯇ ꯑꯦꯗꯚꯔꯇꯤꯁꯃꯦꯟ ꯑꯃ ꯇꯧꯒꯦ ꯍꯥꯏꯅ ꯀꯟꯅ ꯈꯜꯂꯝꯂꯤꯕꯅꯤ.
1: ꯀꯔꯤ ꯑꯦꯗꯚꯔꯇꯤꯁꯃꯦꯟ?
2: ꯍꯣꯏ
1: ꯍꯦꯔꯥ, ꯑꯗꯨꯒꯤꯗꯤ ꯀꯔꯤꯝꯇ ꯋꯥꯔꯨꯔꯅꯨ. ꯁꯤ ꯈꯨꯗꯛꯇ ꯃꯇꯝ ꯑꯃꯠꯇꯗ ꯃꯤꯌꯥꯝ ꯁꯤꯟ ꯊꯨꯡꯅ ꯈꯪꯍꯟꯕ ꯌꯥꯔꯕ, ꯃꯤꯠꯅ ꯀꯨꯞꯄꯗ ꯃꯤꯑꯣꯏ ꯃꯤꯂꯤꯌꯟ ꯀꯌꯥꯒꯤ ꯅꯥꯀꯣꯡ ꯌꯧꯍꯟꯕ ꯌꯥꯔꯕ ꯑꯀꯥꯁꯕꯥꯅꯤ ꯏꯝꯐꯥꯜ, ꯑꯣꯜ ꯏꯟꯗꯤꯌꯥ ꯔꯦꯗꯤꯑꯣ ꯏꯝꯐꯥꯜꯗꯅꯦ ꯑꯦꯗꯚꯔꯇꯤꯁꯃꯦꯟ ꯇꯧꯕꯤꯔꯣ.
2: ꯍꯣꯏꯅꯦ ꯏꯇꯥꯎ, ꯃꯗꯨꯅ ꯐꯕ ꯇꯥꯔꯦ.
1: ꯑꯗꯨꯅꯤ ꯏꯇꯥꯎ, ꯑꯗꯨꯅꯤ.
3: ꯑꯁꯦꯡꯕꯅꯤ, ꯑꯦꯗꯚꯔꯇꯤꯁꯃꯦꯟꯀꯤꯗꯃꯛꯇꯗꯤ ꯔꯦꯗꯤꯑꯣꯅ ꯈ꯭ꯋꯥꯏꯗꯒꯤ ꯐꯔꯕ ꯄꯥꯝꯕꯩꯅꯤ. ꯑꯗꯣꯝꯒꯤ ꯑꯦꯗꯚꯔꯇꯤꯁꯃꯦꯟꯀꯤꯗꯃꯛ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯃꯔꯁꯤꯌꯦꯜ ꯁꯦꯛꯁꯟꯒ ꯇꯥꯟꯅꯕꯤꯌꯨ.
4: ಹಾಯ್ ಡೋಲಿ.
5: ಹಾಯ್
4: ನಕುರೇ, ನಂಗ್ ಅದು ಕೇನ ಲೈದು ಕಾಯ್ಸಕ್ಕೆ ಹೇಳು.
5: ಐಗಿ ದುಕಾನ ಅಮ ಹಾಂಗ್ಬದು ಅಡ್ವರ್ಟೈಸ್ಮೆಂಟ್ ಅಂತ ಹಾಕೇನ ನಮೊಂದ ತಾನಗೇನಲ್ಲ ಇನಿ.
4: ಏ ಯಾಮ್ ಫೈ ಕೇನು ಅದು ದಿಯಾ, ಕರಿ ಕರಿ ನೋಬ ನಂಗಿ ದುಕಾನ ದ ಫಂಗಿ ಕಾ ಹೇಳಿಸ್ನ.
5: ಐಗಿ ದಿ ವೆರೈಟಿ ಸ್ಟೋರ್ ನೇ ಹೋಲ್ಸೇಲ್ ಸು ಅದು ರಿಟೇಲ್ ಸು ಅದು ಮ್ಯಾವರೇದ.
4: ಓ ಅದು ಒರೆದಿನ ಆಲ್ ಇಂಡಿಯಾ ರೇಡಿಯೋ ಇಂಫಾಲ್ ದ ಕೋಕ್ಚಲು ಯಾದ್ರು ನಂಗ ಬೋ.
5: ಓ ಅದು ಮೀ ಲೋಯ್ ನಮಕ್ತ ಯಹನ್ ಬಬುಂಗಂ ದೋರಿ ಬ್ರೋ ದು ಬಾ.
4: ಕರಿಗಿ ನಮೋಯ್ ದೋನು ಹೈ ಚಿಂಕೋಂಗ್ ಸಿಂಗ್ ಯಾದ ನತನಾ ಅಹಲ್ ನಹಾ ಮಿಪುಂ ಟಿಕ್ ನ ತಾನರಿ ಬಾ ಸಂಗೈ ಚನೆಲ್ ಹೈ ಬಾ ಅಮಗ ನೇ ಕಂಗ್ಲಾ ಚನೆಲ್ ಹೈ ಬಾ ಅಮಗ ಅನಿ ಲೈ ರಿ ಬನಿ ಕೋ ಹುಜಿಕ್ ತಿಯಾ.
5: ಓ ಮಮಲ್ ದಿ ಕೆ ಹೈರಕ್ ತೋಯ್ ಜಾ ನೋ ಅದು ಐ ದಿ ಯಾಮಗ ದಿ ತಲ್ಲಿ ಕೋ.
4: ಇಸ್ ಇಸ್ ಮಮಲ್ ಗಿ ಕಾ ಸು ಖಲ್ಲಿ ಮಾಲೆ
5: ಖಂದ್ರ ದಿ ಕೈನೋ ನಂಗ ಬೋ.
4: ಲುಪಾ ಸಮ್ರಿ ಸಂಗ್ಮಾ ದಿ ಹೋರಗ ನೇ ಸೋ ಇಸ್ ಮಯಾ ಮಮ್ ಸು ಲೈ ರ ಮಿ ದೋಲಿ.
5: ಓ ಅದು ಐ ತಾರ ಗ ದಿ ಖ್ವಾಯ್ ದಿ ಫವ ಆಪ್ಷನ್ ಸಿ ಮಸಿನ ಒಯ್ರ ನೀ ನ ದಿ ಖಲ್ಲೆ.
4: ತೋ ತೋ ತೋ ತೋ ಓ ದೋಯ್ ದೇ ಮಸಿನ ಖ್ವಾಯ್ ದಿ ಫವ
5: ಉಮ್ನ ಮಕ್ಕು ತರಾಮ್ ನ ಒಕ್ಚರಿ ಆಕಾಶವಾಣಿ ಇಂಫಾಲ್ ಗಿ ಕಮರ್ಷಿಯಲ್ ಸೆಕ್ಷನ್ ದ ಲೆಂಕ್ಷನ್ ಬಿಡು ಅದೋಂಗಿ ಪೌಜೆಲ್ ಮಿಯೋಯ್ ಲಖಾ ಕಯಾದ ಯೋಹಂಜಗೆ.
6: बेटा मैं कल अपने भतीजे के घर होके आया, देखकर हैरान रह गया कि वो लोग दिन भर एसी चलाते हैं, रोज वॉशिंग मशीन चलाते हैं, घर में दो दो फ्रिज हैं, फिर भी उसका बिजली बिल पता है कितना आता है? जीरो. मैंने पूछा तो भतीजा बोला, चाचा जी सब ऊपर वाले की दया है. मतलब सोलर पैनल की. मैंने सोचा अब तो लगवाना ही पड़ेगा.
7: पीएम सूर्य घर मुफ्त बिजली योजना, जुड़ने के लिए रजिस्टर करें pmsuryaghar.gov.in पर.
8: हर घर सूर्य घर.
9: ಹೌಕಿಬ ಕುಂಜಾ 2012 ಜೂನ್ 19 ಇಂಫಾಲ್ ಈಸ್ಟ್ಗೆ ನೋಂಗ್ಸೊಮ್ದ ಥೋಕಿಬ ಥೌದೋಕ್ ಅಮದಾ ಓಕ್ಸು ನಿಂಗ್ಥೇಮ್ ಸಾ ಖುಲ್ದಗೆ ಮಿಯೋಯ್ ಅಹುಂ ಯುಮ್ನಾಮ್ ಸುರ್ಜಿತ್ ಕುಮಾರ್ ಮೈತೈ, ಲೈಸ್ರಮ್ ಸುರೇಶ್ ಮೈತೈ ಅಮದಿ ಮೊಯ್ರಾಂಗ್ಥೇಮ್ ಹೇಮಂತ್ ಮೈತೈ ತೈಬಂಗ್ ಪಾಲ್ ಥಾದೋಕಿ ಲಾಗ್ಲಿಬ ಜುನ್ಗಿ ತಾಂಗ್ 19 ಥಾಂಗ್ಜ ನುಮಿತ್ ಅಯುಕ್ಕಿ ಪುಂಗ್ ಮಾಪನ್ ತಾಬ ಮತಂದ ಥವಾಯ್ ಅಹುಂ ಸಿಗಿದಮಕ್ತ ಹೈಕತ್ ಲೈಕತ್ ತಂಬಗಿ ಥೌರಂ ಪಾಂಗ್ಥೋಕ್ಚಗನಿ. ಥೌರಂ ಅಸಿದ ಮಯಾಮ್ನ ಸರುಗ್ ಯಾಬಿಯೋ ಹಾಯ್ನ ಇಮುಂಗ್ ಮನುಂಗ್ ಅಮದಿ ಕಾನ್ವೀನರ್ ವಿಲೇಜ್ ಪ್ರೊಟೆಕ್ಷನ್ ಕಮಿಟಿ ಓಕ್ಸು ನಿಂಗ್ಥೇಮ್ ಸಾ ಖುಲ್ನ ಪಾಂಗ್ಜಲಗ್ಲಿ.
10: ꯑꯦꯀꯥꯗꯃꯤꯛ ꯁꯦꯁꯟ 2016-17 ꯇꯣꯉꯥꯟ ꯇꯣꯉꯥꯟꯕ ꯀꯣꯔꯁꯁꯤꯡ ꯍꯥꯏꯕꯗꯤ ꯅꯔꯁꯤꯡ, ꯐꯥꯔꯃꯥꯁꯤ ꯑꯃꯗꯤ ꯑꯦꯂꯥꯏꯠ ꯑꯦꯟ ꯍꯦꯜꯊ ꯀꯤꯌꯔ ꯀꯣꯔꯁꯁꯤꯡꯒꯤ ꯑꯦꯟꯇ꯭ꯔꯥꯟꯁ